0: ಈ ಮಾಯಾತಿ ಮಾಯಕತ್ತು ಕಂಚನು ಇನ್ನಿ ಹಿಡನೇ ಪಿಸ್ಕರ್ತಿಸುದು ಇನ್ನಿ ಹಿಡನೇ ಪಿಸ್ಕರ್ತಿಸುದು
1: ಮೋ ರಾಜಾ ಹುಚ್ಚು ತಿನಿ ಪೋನಿ ತಿವನು ರಾಣಿ ಪುನೆ ಚ ಏಕ ಹಮ್ರು ಚುಟ್ಟೆ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಷಯ ದಿನೆ ಕಸ್ತು ತಿನ್ರು ಪ್ರಾಣಿ ಅಪ ನಚಾವ ನ ಪರ ಪರ ಚಾನಿ ಚಾನಿ ಮನ ನಚಿಕ ಅವತಾ ಕಿನ ಹುಚ್ಚ ಪಾನಿ ಪಾನಿ ಪೈಸ ಠಾಂಕಿತ ಜಾಚ ಅಪ ಸುಸ್ನೆ ಪಹೋ ಕಿ ಮನ ಮಿಲೆ ಸಾತಿ ಮಲ ರೋಸ್ನೆ ಪಹೋ ಕಿ